ಮೂಲಕ ಆತನ ಜಾಗದನ್ನು ಅವನು ಇಟ್ಟಲು ಆಂಟಿಸಿದ ಉಜಾಮರು ಇದೇ ಪ್ರೊಸೀಜರ್

ಮುಖ ಸೀರ ಪೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂಗ್ ಕಪಾಸಿತರ್ ನಿಯಾ ಇತ ಮಕ್ ಫೇತೊ ನೊಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೊರಿಯಾ ನೊ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯ ಇಂಟರ್ಕೊನೆಕ್ ಸಾವ್ ಒಬ್ಬುವತ್ ಹೊತು ಹೊತು ಇತ್ತ ಮಕ್ ಮುಡಾನ್ಸಾ ಫೋ ಆ ತೆಂಬ್ರಾನಿ ಅತು ಕೂರ ಲಾರಾಂಗ್ ನೋಲಿಯು ಹಕಾರಾಕ್ ಸೆ ಸೆಂತ್ರು ಟ್ರಾನ್ಸ್ಫಾರ್ಮಸಾವ್ ನಿಯಾಂಗ್ ಇತ್ತ ಹಕಾರಾಕ್ ರೆಕೊನ್ಯೇಸೆ ಇತ್ತ ಆಂಗ್ ಕೊಂಜುಂತು ನೊ ಇತ್ತ ಸಂತಿದಾಡೆ ಹಕಾರಾಕ್ ಡಿಸೆಂವೋಲ್ವೆ ಹೊಡಾಮೆ ಬೀತ್ ನೊ ಡೋಮಿ ಇತ್ತ ಮಕ್ ಸೈ ಸಾಸಿ ಕೊನಬಾ ಮೋರಾಸ್ ನೊ ಇಂಜುಸ್ಟಿಸಾ ನೆಬೆ ಹಲೇವಿತಾ ಹಕಾರಾಕ್ ಸೈ ಬೇಲುಂಗ್ ಇಹಲುತಾ ಇತ್ತ ಫಿಯರ್ ಇಹ ಇಗ್ವಾಲಿಡಾಡೆ ನೊ ಡಿವರ್ಸಿಡಾಡೆ ರೆಸ್ಪೇತಾ ಇತ್ತ ಡಿಫರೆನ್ಸಾ ಸೀರಾ ಇತ್ತ ಫಿಯರ್ ಕಾತಾಕ್ ಫೋ ಮಕ್ ಹಹಾಲೋಕ್ ಸಿಮುನಿಯಾ ಇಹ ಕೂರ ಇತ್ತ ಆಂಗ್ ರಾಸಿ ಇತ್ತ ಕೂರ ಇತ್ತ ನ್ಯಮುಂದು ಇತ್ತ ಫಿಯರ್ ಕಾತಾಕ್ ಇತ್ತ ಹೋತು ಇಹ ಇಂಟರ್ಕೊನೆಕ್ಸಾವ್ ನಿಲಾರಾ ಪಾರ್ತೆ ಹುಸಿ ಬೆಯಾಲ ಸೀರಾ ನೊಲಬಾರಿ ಸೀರಾ ನೆಬೆ ಮಾಯ್ ಪಾರ್ತೆ ಹೊರಾಯ್ ಮುಂಡು ನೊಫಿತುನ್ ಸೀರಾ.